ಗಂಗಾ ಸಲ ಗಂಗ ಸರಿ ಕಿನ್ನಿಸಲ್ಲ ಮಾಡ್ತಿದ್ದ ಗಂಗಾ ಹೆಚ್ಚಿಗಿದ ಗಲೀಗ ಹಾಲು ಗಂಗೆ ಬಾಬಾ ಸುಕ್ರ ನಿಮ್ಗೆ.